ಕನ್ನಡ ಮುಟ್ಟಿದ ಮುಂಚೆದು ಕನ್ನಡ ಕನಸ ಸಿಂಹನ ಗರ್ಜನೆ ಕನ್ನಡ ಕನಸು ಧಾರಣ ಕನಸು ಕನ್ನಡ ಬಸವಣ್ಣ ಕುಪ್ಪಳ್ಳಿ ಪುಟ್ಟಪ್ಪ ತೇಜಸ್ವಿ ಕಾರಂತ ಎಸ್ ಎಲ್ ಭೈರಪ್ಪ ಟಿವಿಜಿ ಜಿ